0: ಯಾಟಾತಿ ಮಿನರ್ಭಾವ ನಾ ಪಾಠಾತಿ ಮೀನು
1: ಓ ನಾ ಯಾಟಾತಿ ಮಿನರ್ಭಾವ ನಾ ಪಾಠಾತಿ ಮೀನು
0: ಊರ್ಲಯೋ ರೇಲಾರೆಲ್ಲಯೋ

ಇಂದು ಬದನ ಕುಂದದ ನಮಂದ ಗಮನ ಮಧುರ ವಚನ ಗಗನ ಜಗನ ಸುಖ ಸುಲಲನವೇ ಇಂದು ಬದನ ಕುಂದದ ನಮಂದ ಗಮನ ಮಧುರ ವಚನ ಗಗನ ಜಗನ ಸುಖ

0: ಹೇಳಲು ಸರದ ಸಪೋಟಾಲ ಸೈಯಾಟಲು ನೂಜಿಡು ಸರಸಾಲ ಸಂದಿಳಲು ಸರದ ಸಪೋಟಾಲ ಸೈಯಾಟಲು ಚಿತ್ತೂರು ಮಾವಿಳ ಚಿರುಬಿಲ್ಲು ಎಂಚುಕೋವಾಲಿ ಅದ ಮೊದ್ದುಲು ಮನ ಸರಿಹದ್ದುಲು
1: ಇದ್ದಿನ

ಇಂದ್ಯುವದನ ಕುಂದರದನ ನಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ಕುಲಿ ಬಲತೆ ತೆಲಿಪೆ ಚಿಲಿಪಿ ಸಿಗ್ಗೇಲನೆ ಚಲಿ ಚಿಗುರು ತೊಡಿಗೆ